ಸಭೆ ಶುರು ಮಾಡುವ ಶಿವಣ್ಣ ಟೀಚರ್ ಶಿವಣ್ಣ ಅಂತಂದರೆ ಶಾಲೆ ನಿಂತಿದ್ದರು ಸರ್ ಪಿ ಟಿ ಓ ಅವರು